ಶಾಜಲೋ ನಾ ಖುಚಿಮಾಯ ತಮಶೋ ಕಾರ್ಯಕ್ರಮ ಸೈನೋರ್ಬೆ ತಾರಿ ತೇವಾ ಮೋ ಥುಮೈ ತಕುನಿ ಸಾಮುದಾಯಿಕ ರೇಡಿಯೋ ಮರ್ಸಂಗಿ 95 ಮೆಗಾ ಹರ್ಸ್ ದಕ್ಯಾ ಪ್ರತ್ಯಕ್ಷ ಪ್ರಸಾರಣಲಿ ಜೋಡ್ದಿ ಮೋ ಜೊ ಕಾರ್ಯಕ್ರಮ ದಕ್ಯಾ ನಿಜಿ ಥುಮೈ ನ ಸೈನೋರ್ ಲೋಯ್ ಥಿವಾ ತಾಮೈದೆ ನಿಜಿ ಜೊ ಕಾರ್ಯಕ್ರಮ ಸೈನೋರ್ಬೆ ತಾ ದಕ್ಯಾ ಪ್ರಸಾರಣ ಲಸಿ ಮೋ ಸಿಂಗಿ ಬಿವಾ ಲೇದ ತಸು ತಾಮೈ ನ್ಯೋಜಿ ಸೈನೋರಯ ಲೋಯ್ ಥಿವಾ ಲಮೋ ತಾದ ಸ ತಾಮೈದೆ ನಿಜಿ ರೇಡಿಯೋ ತರಂಗ ದಕ್ಯಾ ಕಾರ್ಯಕ್ರಮ ಸೈನೋರ್ಬ ದಕ್ಯಾ ತಾದಿಬ ಪ್ರಯಾಸ ಲಸಿ ಮೋ ಕೆಮೈ ಸೈನೋರ್ಬೆ ತಾದೆ ನಜಿ ತಾದ ಹರೇಕ್ ಸಾಧ ಬುಧವಾರ ಬೇದಿನಾರಿ ಕೇವಲ ಮೋ ಮದಿ ವಿಷಯ ಪ್ರವೃತ್ತಿ ತ್ಯಾ ಸಾಥ್ ನಿಶಿ ಮೋ ಪ್ರಾವಿಧಿಕ್ ಛು ದಿಲು ಜೆ ಶಾಜಲೋ ನಾ ಖುಚಿಮಾಯ ತಮಶೋ ಕಾರ್ಯಕ್ರಮ ಸೈನೋರ್ಬೆ ತಾರಿ ತೇವಾ ಮೋ ಥುಮೈ ತಕುನಿ ಸಾಮುದಾಯಿಕ ರೇಡಿಯೋ ಮರ್ಸಂಗಿ 95 ಮೆಗಾ ಹರ್ಸ್ ದಕ್ಯಾ ಪ್ರತ್ಯಕ್ಷ ಪ್ರಸಾರಣಲಿ ಜೋಡ್ದಿ ಮೋ ಜೊ ಕಾರ್ಯಕ್ರಮ ದಕ್ಯಾ ನಿಜಿ ಥುಮೈ ನ ಸೈನೋರ್ ಲೋಯ್ ಥಿವಾ ತಾಮೈದೆ ನಿಜಿ ಜೊ ಕಾರ್ಯಕ್ರಮ ಸೈನೋರ್ಬೆ ತಾ ದಕ್ಯಾ ಪ್ರಸಾರಣ ಲಸಿ ಮೋ ಸಿಂಜಿ ಬಿವಾ ಲೇದ ತಸು ತಾಮೆ ನ್ಯೋಜಿ ಸೇನೋರಯ ಲೋಯ್ ಥಿವಾ ಲಮೋ ತಾದ ಸ ತಾಮೈದೆ ನಿಜಿ ರೇಡಿಯೋ ತರಂಗ ದಕ್ಯಾ ಕಾರ್ಯಕ್ರಮ ಸೇನೋರ್ಬಾ ದಕ್ಯಾ ತಾದಿಬ ಪ್ರಯಾಸ ಲಸಿ ಮೋ ಕೆಮೈ ಸೇನೋರ್ಬೆ ತಾದೆ ನಜಿ ತಾದ ಹರೇಕ್ ಸಾಧ ಬುಧವಾರ ಬೇದಿನಾರಿ ಕೇವಲ ಮೋ ಮದಿ ವಿಷಯ ಪ್ರವೃತ್ತಿ ತ್ಯಾ ಸಾಥ್ ನಿಶಿ ಮೋ